ದುಲ್ಲಾಡ್ ಸುಂಗಿಕು ಪಿಂಗಲಕನ್ ದುರಂಗ್ ಹರಿಯ ಕೃಷ್ಣ ಬಡಾಯ್ಕ ಆರ್ಸಂಗು ಅದುರಂಗ್ ಅಯುಂಕೆದ ದುರಂಗ್ ಅಯುಂತನ್ ಸುಂಗಿಕೋ ಜಾ ಅಜ್ಜೀರೆ ನಾವು ಪೇಡೆ ದಾಡಿ ನಮ್ಮ ಜನ್ಲೆಕ್ಕಬು ಅಟ್ಕರ್ಕೆದ ಆರ್ ಝಾರ್ಖಂಡ್ ರೀ ಅಮೈನ್ ಮನರಂಗ್ ನೇ ದುರಂಗ್ ಹೊರತೆಬು ಅಯುಂಕೆದ ದುಲ್ಲಾಡ್ ಸುಂಗಿಕು ತೀಸಿಂಗ್ ರೀ ಆದಿವಾಸಿ ಅಖಡರಿ ಆ ಗೋನ್ಗನ್ ಜಗರ್ಕೋ ಜಿ ರಸಿಕಾ ದುರಂಗ್ಕೋ ಪಹಂ ಉಡು ತನ್ಲೊತ್ತಿಗೆ ನೇ ಕಾರ್ಯಕ್ರಮ ನೇತಾರೆ ಟುಂಡಿಯೋ ತನ್ನ ಮೈನನ್ ಎಂಗ ಅಪ್ಪುಕೊ ಸೋಬೆನ್ಕೊ ತಿಸಿಂಗ್ ಅನೆ ಕಾರ್ಯಕ್ರಮ ಇಸುಪುರ ಅಜಾ ಸುಕುಕೆನ್ ಬುವ ಆರ್ ತಿಸಿಂಗ್ ಚಿಮ್ನಂಗಿ ಅಬು ಅತಲರೆ ಗೊನಗನ್ ಜಗರ್ ಕುಬು ಜಪ್ಗರ್ ಜನ ಎನ್ ಜಪ್ಗರ್ ಕೊ ಹೊರತೆ ಸೋಬೆರ್ ಕೊ ಚುಹುಲ್ ಕನ್ಗೆ ಬು ತೈನ್ಕ ದುಲ್ಲಾಡ್ ಹಾಗಮಿಸಿಕೊ ಮೈನನ್ ಎಂಗ ಅಪ್ಪುಕೊ ಆರ್ ದುಲ್ಲಾಡ್ ಸಂಗೆ ತಲಿಂಕೊ ಆಯ್ ಸಿಜರಿನ್ ಸುರಿನ್ ತೋಪನೊ ಒಡೋ ಆಯ್ ಕ್ರಿಸ್ಟಿನಾ ದಯಾನಿ ಮುಂಡುರ್ಯಾ ಮೈನ್ ಸಮ್ ಜೊಹಾರ್.